0: ನಮಸ್ಕಾರ ಶ್ರೋತೃಗಳೇ. ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವಾಗ ಮತ್ತು ಬೆಳಗ್ಗೆ ಎದ್ದು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಪ್ರಾರಂಭಿಸುವಾಗ ಇಂತಹ ಧ್ವನಿಯಲ್ಲಿ ಇಂತಹ ದೇವರ ನಾಮ ಯಾವುದನ್ನಾದ್ರೂ ಕೇಳಿದ್ರೆ ಮನಸ್ಸಿಗೆ ಹಿತ ಅನಿಸೋದಿಲ್ವೇ? ಹೇಳಿ. ಈ ಪುರಂದರದಾಸರ ಕೃತಿಯನ್ನು ಹಾಡಿದವರು ಸುಷ್ಮಾ ಅನಿಲ್ ಅವರು. ಇದು ಸಿಡ್ನಿ ಕನ್ನಡವಾಣಿ. ಶ್ರೋತೃಗಳೇ, ನಾನು ಜ್ಞಾಪಕ ಇರ್ಬೋದು ನಿಮಗೆ, ಸಿಡ್ನಿ ಶ್ರೀನಿವಾಸ್ ಇವತ್ತು ನಿಮ್ಮ ಮುಂದೆ ಇವತ್ತಿನ ಕಾರ್ಯಕ್ರಮವನ್ನು ಇಡ್ತಾ ಇದ್ದೇನೆ. ನಿಮಗೆ ತಿಳಿದ ಹಾಗೆ ಇದು 2RRR ಕ್ಷೇತ್ರದಿಂದ ಹೊರಬರ್ತಾ ಇರೋ ಕನ್ನಡ ಕಾರ್ಯಕ್ರಮ. ಇವತ್ತು ಅಕ್ಟೋಬರ್ ತಿಂಗಳ 4ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಿರೋ ಹಾಗೆ ಪ್ರತಿ ಭಾನುವಾರ 1 ರಿಂದ 2 ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ಇನ್ನು ತರಂಗಾಂತರ FM 88.5, ಇದನ್ನು ನೀವು ಕಂಪ್ಯೂಟರ್ ಮೂಲಕನೂ ಕೇಳ್ಬೋದು. ನಿಮ್ಮ ಬ್ರೌಸರ್ನಲ್ಲಿ 2RRR ಅಂತ ಹಾಕಿದ್ರೆ ಸಾಕು, ನಮ್ಮ ಕಾರ್ಯಕ್ರಮ ಅಲ್ಲಿ ಕೇಳುವ ಲೈವ್ ಸ್ಟ್ರೀಮಿಂಗ್ ಇದೆ. ಅದಲ್ಲದೆ ಇವತ್ತು ಸಾಮಾನ್ಯವಾಗಿ ಜನ ತಮ್ಮ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಯಾವುದೋ ಆ್ಯಪ್ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಟ್ಯೂನ್ ಇನ್ ಇರ್ಬೋದು, ಇದೇ ಥರ ಬೇಕಾದಷ್ಟಿದೆ, ನೀವು ಎಲ್ಲೇ ಕೇಳ್ಬೋದು, ಚಿಂತೆ ಇಲ್ಲ. ಆದರೆ ನಾವು ನಿಮಗೆ ಯಾವಾಗಲೂ ಹೇಳೋ ಹಾಗೆ ನಮಗೆ ನಿಮ್ಮ ಸಲಹೆ ಟೀಕೆ ಮುಖ್ಯ ಮತ್ತು ಅವಶ್ಯಕ. ಕಾರ್ಯಕ್ರಮದ ಅವಧಿಯಲ್ಲಿ ನಿಮಗನ್ಸಿದ್ರೆ ದಯವಿಟ್ಟು ಫೋನ್ ಮಾಡಿ. ನಮ್ಮ ನಂಬರು 9816-2777 9816-2777. ಇನ್ನು ಕಾರ್ಯಕ್ರಮ ಮುಗಿದ 1-2 ದಿವಸದಲ್ಲೇ ಈ ಕಾರ್ಯಕ್ರಮದ ಪೂರ್ತಿ ಆಡಿಯೋ ಲೈನ್ನ ಫೇಸ್ಬುಕ್ನಲ್ಲಿ ಹಾಕ್ತೀವಿ, ಯೂಟ್ಯೂಬ್ನಲ್ಲಿ ಕೂಡ. ಅಲ್ಲಿ ಕೂಡ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಒಂದು ಅವಕಾಶ ಇದೆ. ಇವಾಗ ಯೋಚನೆ ಮಾಡ್ತಾ ಇದ್ದರೆ ಈಗ 2-3 ದಿವಸದಿಂದ ಮೈ ಜುಮ್ ಅನ್ನುತ್ತೆ. ನಾವು ಭಾರತದವರೇ ಆದ ಕ್ಯಾಪ್ಟನ್ ಸ್ಮಿತ್ ಮಚಾರ್ ಅವರನ್ನ ಎಷ್ಟು ಹೊಗಳಿದ್ರೂ ಸಾಲದು. ಒಂದು ಭಾರತಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ದುಬೈ ಇಸ್ರೇಲ್ಗಳ ನಡುವೆ ಇದ್ದ ಫ್ಲೈಟ್ನಲ್ಲಿ ಅವರು ಪೈಲಟ್ ಆಗಿದ್ದರು. ಅಲ್ಲಿ ಅವರ ಕೋ ಪೈಲಟೇನೆ ಇವರಿಗೆ ಕಿರುಕುಳ ಕೊಟ್ಟು ಇವರಿಗೆ ಚುಚ್ಚಿ ಅದು ಇದು ಮಾಡಿ. ಇದೆಲ್ಲ ನಿಮಗೆ ಗೊತ್ತಿರೋದನ್ನೇ ನಾನು ಹೇಳೋದಿಲ್ಲ. ಆ ದಿಕ್ಕು ತೋರದ ಸನ್ನಿವೇಶದಲ್ಲಿ ಕೂಡ ಇವರು ಆ ಒಂದು ಜನನ ಪ್ಯಾಸೆಂಜರ್ಸ್ನ ಕಾಪಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ಅವ್ರನ್ನ ನಾವು ಎಷ್ಟು ಕೊಂಡಾಡಿದ್ರೆ ಸಾಲದು. ಇನ್ನು ಇವತ್ತಾನೆ ನಮ್ಮಲ್ಲಿ ಡೇಲೈಟ್ ಸೇವಿಂಗ್ ಪ್ರಾರಂಭ ಆಗಿದೆ. ಏನನ್ಸುತ್ತೆ ನಿಮಗೆ? ಇಷ್ಟು ಹೇಳಿಬಿಟ್ಟು ಇವತ್ತಿನ ಕಾರ್ಯಕ್ರಮ ಏನು, ಹೈಲೈಟ್ಸ್ ಏನು ಹೇಳೋಣ. ಮುಂಚೆನೆ ನಿಮಗೆ ತಿಳಿಸಿರೋ ಹಾಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಗಳಿಸಿರುವ ಅನಂತನಾಗ್ ಅವರ ಬಗ್ಗೆ ಶ್ರೋತೃಗಳು ತಮ್ಮ ಮೆಚ್ಚುಗೆಯನ್ನು ಸಂತೋಷವನ್ನು ವ್ಯಕ್ತಪಡಿಸಿ ಅನೇಕ ಸಂದೇಶಗಳನ್ನು ಕಳಿಸಿದ್ದಾರೆ, ಅವನ್ನು ಕೇಳೋಣ. ಅದಲ್ಲದೆ ಮೊನ್ನೆ ತಾನೇ 2 ಅಕ್ಟೋಬರ್ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 157ನೇ ಜನ್ಮದಿನ ಆಗಿದೆ. ಅದೂ ಅಲ್ಲದೆ ಭಾರತದ 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜನ್ಮದಿವಸ ಆಗಿದೆ. ಅವರಿಬ್ಬರನ್ನು ಸ್ಮರಿಸಿಕೊಳ್ಳೋಣ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೋದಲ್ವೇ? ಮೊದಲನೇದಾಗಿ ಅನಂತನಾಗ್ ಅವರಿಗೆ ಪ್ರಶಸ್ತಿ, ಒಂದು ದೊಡ್ಡ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಹಿಂದೆ ಏನು ನಮ್ಮ ಪ್ರಸಾರದಲ್ಲಿ ತಿಳಿಸ್ತಿದ್ದಾರೆ, ಈ ಮುಂದೇನು ಜನ ಈ ಅನಂತನಾಗ್ ಅವರ ವಿಚಾರ ಮಾತಾಡ್ತಾ ಇದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಿದೆ, ಅವ್ರ ಮಾತುಗಳನ್ನು ನಾನು ಕೇಳಿಸ್ಕೋತೀನಿ. ಈಗ ಮೊದಲು ಕೇಳಿ ಪುಷ್ಪ ದೀಕ್ಷಿತ್ ಅವರು.
1: ಸಿಡ್ನಿ ಶ್ರೋತೃ ಬಾಂಧವರಿಗೆಲ್ಲ ಬೆಂಗಳೂರಿನಿಂದ ಪುಷ್ಪ ಗುರುದೀಕ್ಷಿತ್ ಮಾಡುವ ನಮಸ್ಕಾರಗಳು. ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024ನೇ ಸಾಲಿಗೆ ಕನ್ನಡದ ಹಿರಿಯ ಕಲಾವಿದ, ನಮ್ಮೆಲ್ಲರ ಪ್ರೀತಿಯ ಅನಂತನಾಗ್ ರವರಿಗೆ ಸಂದಿದೆ. 5 ದಶಕಗಳಿಗೂ ಮೀರಿದ ಅವರ ಕಲಾಯಾನವನ್ನು ಗೌರವಿಸಿ ದೊರೆತ ಈ ಪ್ರಶಸ್ತಿ ಒಬ್ಬ ಶ್ರೇಷ್ಠ ನಟನಿಗೆ ಸಂದ ಗೌರವ ಮಾತ್ರವಲ್ಲ, ರಂಗಭೂಮಿ, ಚಿತ್ರರಂಗ, ಕಿರುತೆರೆ ಮತ್ತು ಸಾರ್ವಜನಿಕ ಜೀವನ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಾಗಿದ ಒಂದು ಅಪರೂಪದ ಪಯಣಕ್ಕೆ ದೊರೆತ ಗೌರವ. ಆದರೆ ಅನಂತನಾಗ್ ಅವರ ಕಥೆಯಲ್ಲಿ ನಮಗೆ ಇನ್ನೊಂದು ವಿಶೇಷವಾದ ಆಯಾಮ ಕಂಡುಬರುತ್ತೆ. ಅದು ಅವರ ಬಾಲ್ಯ, ಅವರ ಸಂಸ್ಕಾರ, ಅವರ ಸಂಸ್ಕೃತ ಮತ್ತು ನಮ್ಮ ಸಾಂಪ್ರದಾಯಿಕ ಜ್ಞಾನ ಪರಂಪರೆಯೊಂದಿಗಿನ ನಂಟು. ಕರ್ನಾಟಕದ ಕರಾವಳಿ ಪ್ರದೇಶದ ಆನಂದಾಶ್ರಮ ಮತ್ತು ಶ್ರೀ ಚಿತ್ರಾಪುರ ಮಠದಲ್ಲಿ ತಮ್ಮ ಬಾಲ್ಯದ ಮಹತ್ವದ ವರ್ಷಗಳನ್ನು ಕಳೆದ ಅನಂತನಾಗ್ ರವರು ಚಿತ್ರಾಪುರ ಮಠದ ಸಾಂಪ್ರದಾಯಿಕ ವಾತಾವರಣದಲ್ಲಿ ರುದ್ರ, ಚಮಕ, ಗಣಪತಿ, ಅಥರ್ವಶೀರ್ಷ, ಸಂಧ್ಯಾವಂದನೆ, ಮಂತ್ರಪುಷ್ಪಾಂಜಲಿ ಸೇರಿದಂತೆ ಹಲವು ಸ್ತೋತ್ರಗಳು ಹಾಗೂ ಪಾರಂಪರಿಕ ಪಠ್ಯಗಳನ್ನು ಕಲಿತರು. ಈ ಕಲಿಕೆಯಲ್ಲಿ ಅವರ ತಂದೆಯವರ ಪಾತ್ರವು ಬಹಳ ಮಹತ್ವದ್ದಾಗಿತ್ತು. ರಾತ್ರಿ ಸಮಯದಲ್ಲಿ ತಮ್ಮ ಬಳಿ ಕುರುಳಿಸಿಕೊಂಡು ಅವರ ತಂದೆಯವರು ಭಗವದ್ಗೀತೆಯ ಶ್ಲೋಕಗಳನ್ನು ಒಂದೊಂದಾಗಿ ಹೇಳ್ಕೊಡ್ತಾ ಇದ್ರಂತೆ. ಬಾಲಕ ಅನಂತ್ ಅವುಗಳನ್ನು ಶ್ರದ್ಧೆಯಿಂದ ಕಂಠಪಾಠ ಮಾಡ್ತಿದ್ರು. ಹೀಗೆ ಬಾಲ್ಯದಲ್ಲಿಯೇ 100 ಶ್ಲೋಕಗಳು ಅವರ ಸ್ಮೃತಿಯಲ್ಲಿ ಅಚ್ಚಳಿಯದೆ ಉಳಿದವು. ಒಮ್ಮೆ ಕಲ್ಪಿಸ್ಕೊಳ್ಳಿ, 6 ಬಾಲಕನ ಮನಸ್ಸಿನಲ್ಲಿ ಅಂದು ಅಚ್ಚೊತ್ತಿದ ಆ ಶ್ಲೋಕಗಳು ಮುಂದೆ ಅವರ ಬದುಕಿನ ಹಲವು ಹಂತಗಳಲ್ಲೂ ಅವರೊಂದಿಗೆ ಸಾಗಿದವು. ಬಾಲ್ಯದಲ್ಲಿ ವೇದ ಮಂತ್ರಗಳ ನಾದ, ರುದ್ರ ಚಮಕದ ಪಠಣ ಮತ್ತು ಭಗವದ್ಗೀತೆಯ ಶ್ಲೋಕಗಳನ್ನು ಕಲಿತ ಆ ಬಾಲಕ ಹಲವು ದಾರಿಗಳನ್ನು ದಾಟಿ ಇಂದು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಸ್ವೀಕರಿಸುವ ಹಂತಕ್ಕೆ ಬಂದಿದ್ದಾರೆ. ಬಹುಶಃ ಈ ಬಾಲ್ಯದ ಸಂಸ್ಕಾರವೇ ಅವರ ವ್ಯಕ್ತಿತ್ವದಲ್ಲಿ ಕಾಣುವ ಆಳ, ಸಂಯಮ ಮತ್ತು ಪ್ರಶಾಂತತೆಗೆ ಒಂದು ಕಾರಣವಿರಲೂಬಹುದು ಅಲ್ವಾ? ಆದರೆ ಅನಂತನಾಗ್ ಅವರ ಜೀವನದ ಪಯಣ ಅಷ್ಟೇ ಸರಳವಾಗಿರಲಿಲ್ಲ. ಅದು ಒಂದು ನೇರ ರಸ್ತೆಯಂತೆ ಇರಲಿಲ್ಲ. ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಬಾಂಬೆಯಲ್ಲಿ ಬದಲಾದಾಗ ವಿದ್ಯಾಭ್ಯಾಸದಲ್ಲಿ ಅವರು ಹಲವಾರು ಸವಾಲುಗಳನ್ನು ಎದುರಿಸಿದ್ರಂತೆ. ಆದರೆ ಜೀವನ ಅಲ್ಲಿ ಮತ್ತೊಂದು ಬಾಗಿಲನ್ನ ಅವರಿಗೆ ತೆರೆಯಿತು. ಅದೇ ರಂಗಭೂಮಿ. ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಅವರು ಬಂದರು. ಮುಂದೆ 100 ಪಾತ್ರಗಳಿಗೆ ಜೀವ ತುಂಬಿದ್ರು. ಯಶಸ್ಸಿನ ಜೊತೆಗೆ ವೈಯಕ್ತಿಕ ನೋವುಗಳನ್ನು ಕೂಡ ಎದುರಿಸಿದರು. ತಮ್ಮ ಕಿರಿಯ ಸಹೋದರ ಖ್ಯಾತ ಕಲಾವಿದ ಶಂಕರ್ನಾಗ್ ಅವರನ್ನು ಕಳ್ಕೊಂಡ್ರು. ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿ ರಾಜಕೀಯದಲ್ಲೂ ಸಕ್ರಿಯರಾದರು. ಸಚಿವರಾಗಿ ಸೇವೆ ಸಲ್ಲಿಸಿದರು. ನಂತರ ಮತ್ತೆ ತಮ್ಮ ಪ್ರೀತಿಯ ಚಿತ್ರರಂಗಕ್ಕೆ ಮರಳಿದರು. ಹೀಗೆ ನೋಡುವಾಗ ಅವರ ಬದುಕಿನಲ್ಲಿ ಹಲವಾರು ಅಧ್ಯಾಯಗಳು ಕಂಡುಬರುತ್ತವೆ. ವಿದ್ಯಾರ್ಥಿ, ರಂಗಕರ್ಮಿ, ಚಿತ್ರನಟ, ಕಿರುತೆರೆ ಕಲಾವಿದ, ಜನಪ್ರತಿನಿಧಿ, ಸಚಿವ, ಮತ್ತೆ ಕಲಾವಿದ. ಆದರೆ ಈ ಎಲ್ಲ ಅಧ್ಯಾಯಗಳ ನಡುವೆ ನಮಗೆ ಅವರ ಬದುಕು ನೀಡುವ ಒಂದು ದೊಡ್ಡ ಸಂದೇಶ ಇದೆ. ನಾವು ಜೀವನ ಒಂದು ನೇರ ದಾರಿಯಲ್ಲಿ ಸಾಗಬೇಕು ಅಂತ ಅಂದ್ಕೊಳ್ತೇವೆ. ಚೆನ್ನಾಗಿ ಓದಬೇಕು, ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು, ಯಶಸ್ಸನ್ನು ಗಳಿಸ್ಬೇಕು, ಮುಂದೆ ಸಾಗಬೇಕು. ಆದರೆ ಜೀವನ ನಿಜವಾಗ್ಲೂ ಹಾಗೇ ಇರಲ್ಲ. ಅಲ್ಲಲ್ಲಿ ತಿರುವುಗಳಿರುತ್ತವೆ. ನಾವು ನಂತರ ಪ್ರಶ್ನಿಸಿಕೊಳ್ಳುವ ನಿರ್ಧಾರಗಳಿರುತ್ತವೆ. ನಮ್ಮ ನಿಯಂತ್ರಣಕ್ಕೆ ಮೀರಿದ ಸಂದರ್ಭಗಳು ಎದುರಾಗುತ್ತವೆ. ಕೆಲವೊಮ್ಮೆ ದಾರಿ ತಪ್ಪಿದಂತೆ ಅನಿಸುವ ಕ್ಷಣಗಳು ಬರುತ್ತವೆ. ಅಂತಹ ಸಂದರ್ಭದಲ್ಲಿ ಒಂದು ಸಂಗತಿ ಬಹಳ ಮುಖ್ಯ. ಒಂದು ತಪ್ಪು ತಿರುವು ನಮ್ಮ ಇಡೀ ಜೀವನವನ್ನು ನಿರ್ಧರಿಸಬೇಕು ಅಂತ ಏನಿಲ್ಲ. ನಮ್ಮ ದೃಷ್ಟಿಯಲ್ಲಿ ಬದುಕಿನಲ್ಲಿ ಅತ್ಯಂತ ಮುಖ್ಯವಾದ ಸಾಮರ್ಥ್ಯಗಳಲ್ಲಿ ಒಂದು ದಿಕ್ಕನ್ನು ಬದಲಿಸುವ ಧೈರ್ಯ. ನಾವು ತೆಗೆದುಕೊಂಡ ಮೊದಲ ನಿರ್ಧಾರ ಯಾವಾಗಲೂ ಸರಿಯಾಗಿಯೇ ಇರಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ವರ್ಷಗಳ ಕಾಲ ಸಾಗಿದ ದಾರಿಯೇ ನಮಗೆ ಸೂಕ್ತವಾದುದಲ್ಲ ಅನ್ನುವ ಅರಿವು ಬರಬಹುದು. ಆದರೆ ಅದನ್ನು ಗುರುತಿಸಿ ಅಗತ್ಯವಿದ್ದಾಗ ದಿಕ್ಕು ಬದಲಿಸೋದು ಸೋಲಲ್ಲ, ಅದು ಪ್ರಬುದ್ಧತೆ. ಒಂದು ಗೊಂದಲದ ಅವಧಿ ಅಂದರೆ ಇಡೀ ಜೀವನವೇ ಗೊಂದಲಮಯ ಅಂತ ಅಲ್ಲ. ಒಂದು ತಪ್ಪು ನಿರ್ಧಾರ ಅಂದರೆ ಮುಂದೆ ತೆಗೆದುಕೊಳ್ಳೋ ಎಲ್ಲ ನಿರ್ಧಾರಗಳು ತಪ್ಪು ಅಂತನೂ ಅಲ್ಲ. ಒಂದು ತಿರುವು ಅಂದರೆ ನಾವು ನಮ್ಮ ಗಮ್ಯವನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದೇವೆ ಅಂತನೂ ಅಲ್ಲ. ಅನಂತನಾಗ್ ಅವರ ಜೀವನದಲ್ಲಿ ಈ ಸತ್ಯವನ್ನು ನಾವು ಕಾಣಬಹುದು. ಇದೇ ಸಂದರ್ಭದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲಿ ಅವರು ಉಲ್ಲೇಖಿಸಿದ ಒಂದು ಸಂಸ್ಕೃತ ವಾಕ್ಯ ಬಹಳ ಅರ್ಥಪೂರ್ಣ ಅನಿಸತ್ತೆ. ಉದರ ನಿಮಿತ್ತಂ ಬಹುಕೃತ ವೇಷಂ, ಅಂದರೆ ಉದರ ನಿಮಿತ್ತವಾಗಿ ಮನುಷ್ಯ ಜೀವನದಲ್ಲಿ ಅನೇಕ ವೇಷಗಳನ್ನು ಅನೇಕ ಪಾತ್ರಗಳನ್ನು ತಾಳ್ತಾನೆ. ಅನಂತನಾಗ್ ಅವರ ಬದುಕನ್ನು ನೋಡಿದಾಗ ಈ ಮಾತು ಇನ್ನಷ್ಟು ಅರ್ಥಪೂರ್ಣ ಅನಿಸತ್ತೆ. ಪರದೆಯ ಮೇಲೆ ಅವರು ನೂರಾರು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ, ಆದರೆ ಜೀವನವು ಅವರಿಗೆ ಹಲವು ಪಾತ್ರಗಳನ್ನು ನೀಡಿದೆ. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಸಂದರ್ಭವಿತ್ತು, ತನ್ನದೇ ಆದ ಜವಾಬ್ದಾರಿ ಇತ್ತು, ತನ್ನದೇ ಆದ ಸವಾಲಿತ್ತು. ನಮ್ಮೆಲ್ಲರ ಬದುಕು ಹಾಗೇನೇ ಅಲ್ವೇ? ಕಾಲ ಬದಲಾಗುತ್ತೆ, ಸಂದರ್ಭಗಳು ಬದಲಾಗುತ್ತವೆ, ಜವಾಬ್ದಾರಿಗಳು ಬದಲಾಗುತ್ತವೆ, ಕೆಲವೊಮ್ಮೆ ನಮ್ಮ ಆದ್ಯತೆಗಳು ಕೂಡ ಬದಲಾಗುತ್ತವೆ. ಆದರೆ ಈ ಎಲ್ಲ ಪಾತ್ರಗಳ ನಡುವೆಯೂ ನಾವ್ಯಾರು, ನಮ್ಮ ಮೌಲ್ಯಗಳೇನು, ನಮ್ಮ ಗಮ್ಯವೇನು ಅನ್ನುವ ಅರಿವು ನಮ್ಮೊಳಗೆ ಉಳಿಬೇಕು. ಆನಂದಾಶ್ರಮ ಮತ್ತು ಚಿತ್ರಾಪುರ ಮಠದಲ್ಲಿ ಶ್ಲೋಕಗಳನ್ನು ಕಲಿಯುತ್ತಿದ್ದ ಬಾಲಕನಿಂದ ರಂಗಭೂಮಿಯ ಕಲಾವಿದನಾಗಿ, ಚಿತ್ರರಂಗದ ಅಪರೂಪದ ನಟನಾಗಿ, ಸಾರ್ವಜನಿಕ ಜೀವನದ ಭಾಗಿಯಾಗಿ ಮತ್ತೆ ಕಲೆಯ ಲೋಕಕ್ಕೆ ಮರಳಿ ಇಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಗೌರವವನ್ನು ಸ್ವೀಕರಿಸುವವರೆಗೆ ಇದು ಕೇವಲ ಒಬ್ಬ ನಟನ ಸಾಧನೆಯ ಕಥೆಯಲ್ಲ. ಇದು ಸಂಸ್ಕಾರ, ಕಲೆ, ನೋವು, ಬದಲಾವಣೆ, ಪುನರಾಗಮನ ಮತ್ತು ನಿರಂತರ ಪಯಣದ ಕಥೆ. ಬಹುಶಃ ಅದಕ್ಕೆ ಅನಂತನಾಗ್ ಅವರ ಜೀವನ ನಮಗೆ ಹೇಳುವ ದೊಡ್ಡ ಮಾತು ಇದಿರಬಹುದು. ಬದುಕಿನಲ್ಲಿ ದಾರಿ ಬದಲಾಗಬಹುದು, ಆದರೆ ಪಯಣ ನಿಲ್ಲಬೇಕು ಅಂತ ಇಲ್ಲ. ಒಂದು ಅಧ್ಯಾಯ ಮುಗಿದರೆ ಮತ್ತೊಂದು ಆರಂಭವಾಗಬಹುದು, ಒಂದು ಪಾತ್ರ ಮುಗಿದರೆ ಮತ್ತೊಂದು ಪಾತ್ರ ನಮ್ಮನ್ನು ಕಾಯ್ತಿರ್ಬೋದು. ಮತ್ತು ಕೆಲವೊಮ್ಮೆ ನಾವು ಕಳೆದುಕೊಂಡಿದ್ದೇವೆ ಅಂದುಕೊಂಡ ದಾರಿನೇ ನಮ್ಮನ್ನು ನಮ್ಮ ಗಮ್ಯದೆಡೆಗೆ ಕರೆದೊಯ್ಯುವ ಹೊಸ ದಾರಿಯಾಗಿರಬಹುದು. ಅನಂತನಾಗ್ ಅವರ ದೀರ್ಘ ಕಲಾಯಾನಕ್ಕೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಂದು ಗೌರವದ ಮುದ್ರೆ. ಆದರೆ ಅವರ ಬದುಕಿನ ಕಥೆ ಆ ಪ್ರಶಸ್ತಿಗಿಂತಲೂ ದೊಡ್ಡದು. ಅದು ಕೇವಲ ಚಿತ್ರರಂಗದ ಕಥೆಯಲ್ಲ, ಅದು ಬದುಕಿನ ಕಥೆ. ಅನಂತನಾಗ್ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ.
0: ತುಂಬ ಚೆನ್ನಾಗಿ ಹೇಳಿದ್ರು ಪುಷ್ಪಾ ದೀಕ್ಷಿತ್ ಅವರು. ಎಂದಿನಂತೆ ಅವರ ಅನಂತನಾಗ್ ಅವರ ಬಾಲ್ಯ ಸಂಸ್ಕಾರ ಅವರ ಮುಂದಿನ ಪ್ರಸನ್ನತೆಗೆ ದಾರಿ ಮಾಡಿಕೊಟ್ಟಿರಬಹುದು ಅನ್ನೋದು ಒಂದು. ಮತ್ತೊಂದು ಅವರು ಹೇಳಿರೋದು ಒಂದು ಮುಖ್ಯವಾದ ಅಂಶ ಅಂದರೆ, ಡೈರೆಕ್ಟರು ಅಥವಾ ನಿರ್ದೇಶಕ ನಮಗೆ ಯಾವ್ಯಾವುದೋ ಪಾತ್ರ ಕೊಡ್ತಾನೆ, ಹಾಗೆ ಭಗವಂತನೂ ಇನ್ನೇನೇನೋ ಪಾತ್ರ ಕೊಡ್ತಾ ಇರ್ತಾನೆ. ಅದು ಎಲ್ಲದನ್ನು ನಿರ್ವಹಿಸಿ ಧೈರ್ಯವಾಗಿ ಮುಂದೆ ಬರಿಬೇಕು ಅನ್ನೋದು. ಪುಷ್ಪಾ ದೀಕ್ಷಿತ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ. ಈಗ ಅಂಕಿತಾ ವಿನಯ್ ಅವರೇನು ಹೇಳ್ತಾರೆ ಕೇಳಿ.
2: ಸಿಡ್ನಿ ಕನ್ನಡ ವಾಣಿಯ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಮಗೆಲ್ಲರಿಗೂ ಹೆಮ್ಮೆಯ ಪಡುವಂತ ಒಂದು ಸಂತೋಷದ ಸುದ್ದಿಯ ಬಗ್ಗೆ ಮಾತಾಡೋಣ. ನಮ್ಮ ಪ್ರೀತಿಯ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಹೆಸರು ಅನಂತ್, ಪ್ರತಿಭೆಯೂ ಅನಂತ್, ಮತ್ತು ಅವರ ಅಭಿಮಾನಿಗಳ ಸಂಖ್ಯೆಯೂ ಅನಂತವೇ. ಅನಂತನಾಗ್ ಅವರು ಕೇವಲ ಒಬ್ಬ ನಟರಲ್ಲ, ಅವರು ನಮ್ಮ ಕನ್ನಡ ಚಿತ್ರರಂಗದ ಒಂದು ಸುಂದರ ಅಧ್ಯಾಯ, ನಮ್ಮ ಮನೆ ಮಾತಿನ ಒಂದು ಭಾಗ, ನಮ್ಮ ನೆನಪುಗಳ ಒಂದು ತುಣುಕು. ಅವರನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಇವರು ಆಕ್ಟಿಂಗ್ ಮಾಡುತ್ತಿದ್ದಾರಾ ಅನಿಸುವುದೇ ಇಲ್ಲ. ಬದಲಾಗಿ ಅಯ್ಯೋ, ನಮ್ಮ ಪರಿಚಯದವರು ಸ್ಕ್ರೀನ್ ಮೇಲೆ ಬಂದಿದ್ದಾರಲ್ಲ ಅನಿಸತ್ತೆ. ಅದೇ ಅವರ ಅಭಿನಯದ ಒಂದು ಮ್ಯಾಜಿಕ್. ಒಂದು ಸುಂದರ ಮಾತಿದೆ, ಎ ಗುಡ್ ಆಕ್ಟರ್ ಪ್ಲೇಸ್ ಎ ಕ್ಯಾರೆಕ್ಟರ್, ಅ ಗ್ರೇಟ್ ಆಕ್ಟರ್ ಮೇಕ್ಸ್ ಅಸ್ ಬಿಲೀವ್ ದಟ್ ದ ಕ್ಯಾರೆಕ್ಟರ್ ಈಸ್ ರಿಯಲ್. ಅನಂತನಾಗ್ ಅವರು ಆ ಎರಡನೇ ಕ್ಯಾಟಗರಿಯವರು. ಅವರು ಅಭಿನಯದಿಂದ ದೊಡ್ಡ ದೊಡ್ಡ ಡೈಲಾಗ್ಸ್ಗಿಂತ ಒಂದು ಸಣ್ಣ ನಗು, ಒಂದು ನೋಟ, ಒಂದು ಪಾಸ್ ಕೂಡ ಸಾಕು. ಅದೇ ಅವರ ಸ್ಟೈಲ್, ಅಂಡರ್ಸ್ಟೇಟೆಡ್, ನ್ಯಾಚುರಲ್ ಆ್ಯಂಡ್ ಅಬ್ಸಲ್ಯೂಟ್ಲಿ ಅನ್ಫರ್ಗೆಟಬಲ್. 5 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಇಂದು ಎಂದೆಂದಿಗೂ ಪ್ರೀತಿ ಮತ್ತು ಗೌರವವನ್ನು ಉಳಿಸಿಕೊಂಡಿರುವುದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಅದಕ್ಕಾಗಿಯೇ ಇನ್ನೊಂದು ಮಾತು ನೆನಪಾಗಿದೆ, ಅವಾರ್ಡ್ಸ್ ಮೇ ಕಮ್ ಆ್ಯಂಡ್ ಗೋ, ಬಟ್ ದ ಲವ್ ಆಫ್ ಆಡಿಯನ್ಸ್ ಈಸ್ ರಿಯಲ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವರ ಆ ಅದ್ಭುತವಾದ ಪ್ರಯಾಣಕ್ಕೆ ದೊರೆತಿರುವ ಒಂದು ಗೌರವ. ಆದರೆ ನನಗೆ ಒಂದು ಅನಿಸತ್ತೆ, ಈ ಪ್ರಶಸ್ತಿ ಅನಂತನಾಗ್ ಅವರದ್ದೊಬ್ಬರದೇ ಅಲ್ಲ, ಅವರ ಜೊತೆ ನಡೆದ ಅವರ ಪಾತ್ರಧಾರಿಗಳು, ಅವರ ಜೊತೆ ನಡೆದ ನಮ್ಮ ಪ್ರೀತಿಯ ಅಭಿಮಾನಿಗಳು ಎಲ್ಲರದು. ಅನಂತ್ನಾಗ್ ಅವರು ಹೇಳಿದ ಒಂದು ಮಾತು ಬಹಳ ಸುಂದರವಾಗಿದೆ. ಕರ್ನಾಟಕ ಈಸ್ ಮೈ ಕರ್ಮಭೂಮಿ ಆ್ಯಂಡ್ ಭಾರತ್ ಈಸ್ ಮೈ ಧರ್ಮಭೂಮಿ. ಎಷ್ಟು ಅರ್ಥಪೂರ್ವಕವಾಗಿದೆ ಅಲ್ವಾ? ಕರ್ನಾಟಕ ಅವರ ಕರ್ಮಭೂಮಿ, ಭಾರತ ಅವರ ಧರ್ಮಭೂಮಿ, ಮತ್ತು ಅವರ ಕಲೆ ನಮ್ಮೆಲ್ಲರ ಆಸ್ತಿ. ಅವರು ನಮಗೆ ಸಿನಿಮಾಗಳನ್ನು ಮಾತ್ರ ಕೊಟ್ಟಿಲ್ಲ, ನಗು ಕೊಟ್ಟಿದ್ದಾರೆ, ಭಾವನೆ ಕೊಟ್ಟಿದ್ದಾರೆ, ಅನೇಕ ಮರೆಯಲಾಗದ ಪಾತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತು ಮುಖ್ಯವಾಗಿ ನೆನಪುಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಕಲಾವಿದನಿಗೆ ನಿಜವಾದ ಗೆಲುವು ಪ್ರಶಸ್ತಿಗಳಿಂದ ಮಾತ್ರ ಸಿಗುವುದಿಲ್ಲ. ಅವನು ನಮ್ಮ ಹೃದಯದಲ್ಲಿ ಎಷ್ಟು ಕಾಲ ಉಳಿಯುತ್ತಾನೆ ಎಂಬುದರಲ್ಲಿ ಇರುತ್ತದೆ. ಆ್ಯಂಡ್ ಅನಂತ್ನಾಗ್ ಹ್ಯಾಸ್ ಸರ್ಟನ್ಲಿ ಅರ್ನ್ ದಟ್ ಪ್ಲೇಸ್. ಹಾಗಾಗಿ ಸಿಡ್ನಿ ಕನ್ನಡ ವಾಣಿಯ ಎಲ್ಲರ ಸ್ನೇಹಿತರ ಪರವಾಗಿ ನಮ್ಮ ಹೆಮ್ಮೆಯ ಅನಂತ್ನಾಗ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅವರಿಂದ ನಾವು ಕಲಿಯಬೇಕಾಗಿರೋದು ಬಹಳ ಇದೆ. ಸರಳವಾಗಿ ಇದ್ದು ಒಳ್ಳೆಯ ಕೆಲಸ ಮಾಡುವುದು ಹೇಗೆ, ಯಶಸ್ಸು ಬಂದರೂ ನಮ್ಮತನವನ್ನು ಉಳಿಸಿಕೊಳ್ಳುವುದು ಹೇಗೆ, ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಕೊಡಬೇಕಾಗಿದೆ. ಇಷ್ಟು ಹೇಳಿ ನಿಮ್ಮೊಂದಿಗೆ ಮಾತನಾಡುತ್ತಿರುವುದು ನಿಮ್ಮ ಅಂಕಿತ. ಕಲೆ ಉಳಿಸಿ, ಕನ್ನಡ ಬೆಳೆಯಿಸಿ, ಮತ್ತು ನಮ್ಮ ಕಲಾವಿದರ ಮೇಲಿನ ಈ ಪ್ರೀತಿ ಎಂದೆಂದಿಗೂ ಹಸಿರಾಗಿರಲಿ. ಮತ್ತೆ ಸಿಗೋಣ ಅದೇ ಪ್ರೀತಿಯಲ್ಲಿ. ಥ್ಯಾಂಕ್ ಯು.
0: ಇವರು ಅಂಕಿತ ವಿನಯ್ ಅವರು ಚೆನ್ನಾಗಿ ಹೇಳಿದ್ರು, ನಗು, ಭಾವನೆ, ನೆನಪು. ಸೊ ಅದು ಅನಂತ್ನಾಗ್ ಅವರ ಅಭಿನಯದ ಒಂದು ಸಂದೇಶ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾತಾಡಿದ್ರು ಅಂಕಿತ ಅವರು, ಅವ್ರಿಗೂ ನಮ್ಮ ಧನ್ಯವಾದಗಳನ್ನ ಹೇಳೋಣ. ಈಗ ಇನ್ನು ಮುಂದುವರಿಯಕ್ಕೆ ಮುಂಚೆ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ.
3: One Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
4: Get ready for a fantastic day of fun, entertainment and family-friendly excitement at the City of Rye's iconic Granny Smith Festival 2026. There'll be all your favourite activities along with plenty of new and exciting attractions for everyone to enjoy. With more than 200 stallholders, over 500 performances and up to 1,000 locals taking part in a spectacular street parade, there's something happening around every corner. And of course, don't forget the dazzling fireworks that will light up the sky and bring this incredible day to a spectacular close. So mark your calendar and make sure you don't miss out. It's on Saturday, October the 17th from 9 a.m. until 8:30 p.m. right next door to Eastwood train station. For more details, search Granny Smith Festival 2026 or call the City of Ryde on 9952 822.
5: Howdy. I tell you, there's nothing quite like a late night dose of the blues. That's blues music, of course. Well, 2RRR has got your evening blues covered with Smokestack Lightning on Monday and Thursday, 10 to midnight, and Rhythm Blues and Bacon Fat on Tuesday, Wednesday, and Friday nights from 11. Keep the dial on 88.5 FM or stream via the web on 2RRR.org.au and stay bluesy.
0: ಈಗ ಪ್ರಾಯಶಃ ನಿಮಗೂ ಅನಂತ್ನಾಗ್ ಅವರು ನಟಿಸಿರೋ ಸಿನಿಮಾದ ಯಾವುದಾದ್ರು ಒಂದು ಹಾಡು ಕೇಳೋಣ ಅನಿಸಿರ್ಬೋದು. ಇದೋ ಕೇಳಿ ಒಂದು ಹಾಡು. ಈ ಹಾಡು ಯಾವ ಸಿನಿಮಾದ್ದು ಏನು ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಹಾಡು ಕೇಳೋಣ ಮೊದಲು.

0: ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ ಸಿಡ್ನಿ ಕನ್ನಡವಾಣಿ. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವ ಅನಂತನಾಗ್ ಅವರ ಅಭಿನಂದನಾ ಕಾರ್ಯಕ್ರಮ ಅಂತ ಇಟ್ಕೊಳ್ಳಿ ಇದನ್ನು. ಅದನ್ನೇ ಮುಂದುವರಿಸ್ತಾ ಈಗ ನಮ್ಮ ಧೀಮಂತ ಪ್ರಸಾರಕರಾದ ಶಶಿಕಾಂತ್ ಅವರು ಏನು ಹೇಳ್ತಾರೆ ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ, ನಾನು ಶಶಿಕಾಂತ್ ಮಾತಾಡ್ತಾ ಇರೋದು. ಇಂದು ನಾನು ಭಾರತೀಯ ಚಿತ್ರರಂಗದ ಧೀಮಂತ ನಟ, 5 ದಶಕಗಳಿಗಿಂತಲೂ ಹೆಚ್ಚು ಕಾಲ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ಸಹಜ ಅಭಿನಯದಿಂದ ಕೋಟ್ಯಾಂತರ ಮನಸ್ಸುಗಳನ್ನು ಗೆದ್ದಿರುವ ಅಭಿನಯ ಚಕ್ರವರ್ತಿ ಶ್ರೀ ಅನಂತನಾಗ್ ಅವರ ಬಗ್ಗೆ ಕೆಲವು ಸುದ್ದಿ ಸ್ವಾರಸ್ಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಭಾರತೀಯ ಸಿನಿಮಾಗೆ ಅವರು ನೀಡಿದ ಅಪಾರ ಕೊಡುಗೆಗಾಗಿ 2025ರಲ್ಲಿ ದೇಶದ ಗೌರವಾನ್ವಿತ ಪದ್ಮಭೂಷಣ ಹಾಗೂ ಇತ್ತೀಚೆಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎಂದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಈ ಮಹೋನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ 2ನೇ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಅನಂತನಾಗ್. ವಿ ಕೆ ಮೂರ್ತಿಯವರು ತಮ್ಮ ಛಾಯಾಗ್ರಹಣದ ನೈಪುಣ್ಯತೆಗಾಗಿ ಈ ಪ್ರಶಸ್ತಿ ಸಂಪಾದಿಸಿದ ಮತ್ತೊಬ್ಬ ಧೀಮಂತ ಕನ್ನಡಿಗರು. ನಟನೆಯಲ್ಲಿ ಇಷ್ಟೊಂದು ಎತ್ತರಕ್ಕೇರಿದ ಅನಂತನಾಗ್ ಅವರ ಬಾಲ್ಯದ ಕನಸು ನಟನೆಯಾಗಿರಲಿಲ್ಲ. ಯುವಕರಾಗಿದ್ದಾಗ ಅವರು ಭಾರತೀಯ ಸಶಸ್ತ್ರ ಪಡೆಗೆ ಸೇರಲು ಬಯಸಿದ್ದರು. ಆದರೆ ದೇಹದ ತೂಕ ಕಡಿಮೆ ಇದ್ದ ಕಾರಣ ಭೂಸೇನೆಯಿಂದ ಮತ್ತು ದೃಷ್ಟಿದೋಷದ ಕಾರಣದಿಂದ ವಾಯುಸೇನೆಯಿಂದ ಅವರು ನಿರಾಕರಿಸಲ್ಪಟ್ಟರು. ಈ ಅನಿರೀಕ್ಷಿತ ತಿರುವೆ ಅವರನ್ನು ಕೊನೆಗೆ ರಂಗಭೂಮಿಯತ್ತ ತಿರುಗಿ ನಿಲ್ಲಿಸಿತು. ಉತ್ತರ ಕನ್ನಡದ ಶಿರಾಲಿಯಲ್ಲಿ ಜನಿಸಿ ಅನಂತ್ ಅವರು ಬಾಲ್ಯವನ್ನು ಆಶ್ರಮಗಳಲ್ಲಿ ಕಳೆದು ನಂತರ ಮುಂಬೈ ತಲುಪಿದ ಅವರು ಬೆಳ್ಳಿತೆರೆಗೆ ಬರುವ ಮೊದಲೇ ಕೊಂಕಣಿ, ಮರಾಠಿ, ಕನ್ನಡ ಮತ್ತು ಹಿಂದಿ ಹೀಗೆ 4 ಭಾಷೆಗಳಲ್ಲಿ 50ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದರು. ಸತ್ಯದೇವ್ ದೂಬೆ, ಗಿರೀಶ್ ಕಾರ್ನಾಡ್ ಮತ್ತು ಅಮೋಲ್ ಪಾಲೇಕರ್ ಅವರಂತಹ ದಿಗ್ಗಜರ ಗರಡಿಯಲ್ಲಿ ಬೆಳೆದ ಅವರಿಗೆ ಈ ರಂಗಭೂಮಿಯೇ ಅವರ ನಟನೆಯಲ್ಲಿ ನಾವೆಲ್ಲರೂ ಗುರುತಿಸುವ ಅನನ್ಯ ಸಂಯಮ ಮತ್ತು ಸಹಜತೆಯನ್ನು ಕಲಿಸಿಕೊಟ್ಟಿತು. ನಾಟಕಗಳಲ್ಲಿ ಅವರ ಅಭಿನಯ ಕಂಡ ಪ್ರಖ್ಯಾತ ನಾಟಕಗಾರ ಸತ್ಯದೇವ್ ದೂಬೆ ಅವರು ನಿರ್ದೇಶಕ ಶ್ಯಾಮ್ ಬೆನೆಗಲ್ ಅವರಿಗೆ ಅನಂತನಾಗ್ ಅವರನ್ನು ಪರಿಚಯಿಸಿದರು. 1974ರ ಅಂಕುರ್ ಚಿತ್ರದ ಮೂಲಕ ಅವರು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ನಿಶಾಂತ್, ಮಂಥನ್ ಹಾಗೂ ಭೂಮಿಕಾ ಮುಂತಾದ ಚಿತ್ರಗಳ ಮೂಲಕ ನವ್ಯ ಸಿನಿಮಾ ಚಳುವಳಿಯ ಪ್ರಮುಖ ರಾಯಭಾರಿ ಆದರು. ಆದರೆ ಕನ್ನಡ ಚಿತ್ರರಂಗಕ್ಕೆ ಬಂದ ತಕ್ಷಣವೇ ಅನಂತನಾಗ್ ಅವರು ಸಂಪೂರ್ಣವಾಗಿ ರೂಪಾಂತರಗೊಂಡರು. ಸಂಕಲ್ಪ, ಬಯಲುದಾರಿ, ಚಂದನದ ಕೊಂಬೆ, ನಾನಿನ್ನ ಬಿಡಲಾರೆ ಮತ್ತು ಗೌರಿ ಗಣೇಶ ಮುಂತಾದ ಚಿತ್ರಗಳ ಮೂಲಕ ಕನ್ನಡಿಗರ ಮನೆಯ ಮಗನಂತಾದರು. ಯಾವ ಅಬ್ಬರವೂ ಇಲ್ಲದೆ ಒಬ್ಬ ಸಾಧಾರಣ ಮಧ್ಯಮ ವರ್ಗದ ಯುವಕನ ಸೂಕ್ಷ್ಮ ಭಾವನೆಗಳನ್ನು, ಹಾಸ್ಯವನ್ನು ಅತ್ಯಂತ ಸಹಜವಾಗಿ ತೆರೆಯ ಮೇಲೆ ತಂದದ್ದು ಅವರ ವಿಶೇಷತೆ ಮತ್ತು ಹೆಗ್ಗಳಿಕೆ. ನಾವು ಯಾರೂ ಮರೆಯಲಾಗದ ಮತ್ತೊಂದು ಸುವರ್ಣ ಅಧ್ಯಾಯ ಎಂದರೆ ಅವರ ಸಹೋದರ ದಿವಂಗತ ಶಂಕರ್ನಾಗ್ ನಿರ್ದೇಶಿಸಿದ ಮಾಲ್ಗುಡಿ ಡೇಸ್ ಧಾರಾವಾಹಿ. ಆರ್ ಕೆ ನಾರಾಯಣ್ ಅವರ ಕಥೆಗಳಿಗೆ ಅನಂತನಾಗ್ ತಮ್ಮ ಅಭಿನಯದ ಮೂಲಕ ಜೀವ ತುಂಬಿದರು. ಮಾಲ್ಗುಡಿ ಎಂದರೆ ಬೆಂಗಳೂರಿನ ಪ್ರಸಿದ್ಧ ಮಲ್ಲೇಶ್ವರ ಮತ್ತು ಬಸವನಗುಡಿ ಎರಡೂ ಸೇರಿರುವ ಒಂದು ಸಂಯೋಜನೆ ಎಂಬ ಮಾಹಿತಿ ನಿಮಗೆಲ್ಲ ತಿಳಿದಿರಬಹುದೇನೋ. ಅನಂತನಾಗ್ ಅವರು ಕೇವಲ ಕನ್ನಡಕ್ಕಷ್ಟೇ ಸೀಮಿತವಾಗದೆ ಕನ್ನಡ, ಹಿಂದಿ, ಮರಾಠಿ, ಕೊಂಕಣಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಸೇರಿದಂತೆ 7 ಭಾಷೆಗಳಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಬಹುಭಾಷಾ ತಾರೆ. ಇಂದಿನ ಹೊಸ ತಲೆಮಾರಿನ ಪ್ರೇಕ್ಷಕರಿಗೂ ಅವರು ಹತ್ತಿರವಾಗಿದ್ದಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಲ್ಲಿ ಆಲ್ಝೈಮರ್ಸ್ ಕಾಯಿಲೆಯಿಂದ ಬಳಲುವ ತಂದೆಯಾಗಿ ಅವರ ಅಭಿನಯ ಎಲ್ಲರ ಕಣ್ಣಲ್ಲಿ ನೀರು ತರಿಸಿದರೆ, KGF ಚಾಪ್ಟರ್ 1 ಚಿತ್ರದ ಆನಂದ್ ಇಂಗಲಗಿ ಪಾತ್ರದ ಗಂಭೀರ ಧ್ವನಿ ಇಡೀ ಭಾರತದ ಪ್ರೇಕ್ಷಕರನ್ನು ತಲುಪಿತು. ಕೇವಲ ನಟನೆಯಷ್ಟೇ ಅಲ್ಲದೆ ಅನಂತನಾಗ್ ಅವರು ಶಾಸಕರಾಗಿ ಹಾಗೂ 1990ರ ದಶಕದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿಯೂ ಸಾರ್ವಜನಿಕ ಜೀವನದಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭಿಸಿದಾಗ ತಮ್ಮ ನಿಕಟ ವಿನಯದಿಂದ, ಈ ಪ್ರಶಸ್ತಿ ನನಗೊಬ್ಬನಿಗೇ ಸಲ್ಲುವುದಿಲ್ಲ, ನನ್ನನ್ನು ಬೆಳೆಸಿದ ಕರ್ನಾಟಕದ ಬುದ್ಧಿವಂತ ಪ್ರೇಕ್ಷಕರಿಗೆ, ನನ್ನ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಇದು ಸಲ್ಲುತ್ತದೆ ಎಂದು ಹೇಳಿ ತಮ್ಮ ಹೆಮ್ಮೆಯ ನಾಡಿಗೆ ಪ್ರಶಸ್ತಿಯನ್ನು ಅರ್ಪಿಸಿದರು. ಅನಂತನಾಗ್ ಅವರ ಜೀವನವು ನಮಗೆ ಕೇವಲ ನಟನೆಯನ್ನು ಮಾತ್ರವಲ್ಲ, ಶ್ರದ್ಧೆ, ಸಹಜತೆ, ವಿನಯ ಮತ್ತು ಕಲೆಯನ್ನು ಪ್ರೀತಿಸುವ ಸದ್ಗುಣವನ್ನು ಕಲಿಸಿಕೊಡುತ್ತದೆ. ಅಂತಹ ಪ್ರಸಿದ್ಧ ಮಹಾನ್ ಕಲಾ ವ್ಯಕ್ತಿತ್ವಕ್ಕೆ ನಮ್ಮ ಗೌರವಾನ್ವಿತ ಅಭಿನಂದನೆಗಳು. ಧನ್ಯವಾದಗಳು. ನಮಸ್ಕಾರ.
0: ಅಂತೂ ಶಶಿಕಾಂತ್ನವರು ಎಂದಿನಂತೆ ಅಚ್ಚಗನ್ನಡದಲ್ಲಿ ಮಾತಾಡಿ ಅನಂತನಾಗ್ ಅವರಿಗೆ ಮುಂಚೆ ನಾಟಕದಲ್ಲಿ ಎಷ್ಟು ಪರಿಶ್ರಮ ಇತ್ತು ಅನ್ನೋದನ್ನು ಹೇಳಿ, ಅದಲ್ಲದೆ ಅಂಕುರ್, ನಿಶಾಂತ್, ಭೂಮಿಕಾ ಮೊದಲಾದ ಚಿತ್ರಗಳ ಬಗ್ಗೆಯೂ ಹೇಳಿದ್ದಾರೆ. ಶ್ರೋತೃಗಳೇ, ನೀವು ನೋಡಿಲ್ದಿದ್ರೆ ದಯವಿಟ್ಟು ಆ ಥರ ಆ ಸಿನಿಮಾಗಳನ್ನು ನೋಡಬೇಕು. ಶ್ಯಾಮ್ ಬೆನಗಲ್ ಅವರು ತೆಗೆದಿದ್ದು, ನಾವಂತೂ ನೋಡಿ 1970 ನೋಡಿ ತುಂಬ ಅಂದರೆ ತುಂಬ ಸಂತೋಷಪಟ್ಟಿದ್ದೀವಿ. ಇಷ್ಟು ವಿಶದವಾಗಿ ತಿಳಿಸ್ಕೊಟ್ಟ ಶಶಿಕಾಂತ್ ಅವರಿಗೆ ನಮ್ಮ ಧನ್ಯವಾದಗಳು. ಈಗ ಮುಂದೆ ಶುಭಶ್ರೀ ಮತ್ತು ಶ್ರೇಯಾ ನಾಗೇಂದ್ರ ಅವರಿಬ್ಬರು ಸಂಗೀತದ ಮೂಲಕನೇ ತಮ್ಮ ಮೆಚ್ಚುಗೆಯನ್ನು, ಅನಂತನಾಗ್ ಅವರಿಗೆ ತಮ್ಮ ಮೆಚ್ಚುಗೆಯನ್ನು ಅರ್ಪಿಸ್ತಾ ಇದ್ದಾರೆ. ಇದೋ ಕೇಳಿ ಶುಭಶ್ರೀ ಮತ್ತು ಶ್ರೇಯಾ ನಾಗೇಂದ್ರ.
2: ಹಲೋ ಶ್ರೇಯಾ, ಹೇಗಿದ್ಯಾ?
3: ಹಾಯ್ ಶುಭ, ನಾನು ಖುಷಿಯಾಗಿದ್ದೀನಿ. ನೀವ್ ಹೆಂಗಿದ್ದೀರಾ?
2: ಓ, ತುಂಬಾ ಖುಷಿ ಆಗಿದ್ದೀನಿ. ನಮ್ಮ ಅನಂತನಾಗ್ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದಿರೋದು ತುಂಬಾ ಖುಷಿ ಸಮಾಚಾರ ಅಲ್ವಾ?
3: ಅಯ್ಯೋ, ನಂಗೆ ಬಹಳ ಖುಷಿಪ.
2: ಓಕೆ, ನಮ್ಮ ಸಿಡ್ನಿ ಕನ್ನಡ ವಾಣಿ ಶ್ರೋತೃಗಳಿಗೆ ಅನಂತನಾಗ್ ಅವರ ಕೆಲವು ಗೀತೆಗಳನ್ನ ಹಾಡೋಣ.
3: ಓ ಯಾ, ಡೆಫಿನೆಟ್ಲಿ, ಐ ಆಮ್ ವೆರಿ ಎಕ್ಸೈಟೆಡ್.
2: ಶೋರ್, ನೀನೇ ಶುರು ಮಾಡು ಶ್ರೇಯಾ.

0: ತುಂಬ ಸುಶ್ರಾವ್ಯವಾಗಿತ್ತು. ಶುಭಶ್ರೀ ಮತ್ತು ಶ್ರೇಯಾ ನಾಗೇಂದ್ರ ಅವರೇ, ಧನ್ಯವಾದಗಳು. ಹೀಗೆ ನಿಮ್ಮ ಕೊಡುಗೆ ಬರ್ತಾ ಇರಲಿ. ಈಗ ಒಂದು ನಿಮಿಷ, ಇಲ್ಲೊಂದು ಕರೆ ಬರ್ತಾ ಇದೆ. ಹಲೋ, ಒಂದು ನಿಮಿಷ ಹಾಕ್ತೀನಿ, ಒಂದೇ ಸೆಕೆಂಡ್. ಹಾಂ ಹಲೋ, ಈಗ ಹಲೋ ಹೇಳಬೇಕು.
1: ಹಾಂ, ನಾನು ಉಷಾ ಶ್ರೀನಿವಾಸ್ ಮಾತಾಡೋದು.
0: ಹಾಂ,
1: ರೇಡಿಯೋಲಿ ಬರ್ತಿಲ್ಲ.
0: ಹಾಂ,
1: ರೇಡಿಯೋಲಿ ಬರ್ತಿಲ್ಲ.
0: ರೇಡಿಯೋನಲ್ಲಿ ಬರ್ತಾ ಇಲ್ಲ, ಸರಿಯಾಗಿದೆಯಲ್ಲ?
1: ಅಲ್ಲ, ರೇಡಿಯೋನಲ್ಲಿ ಹಾಡು ಬರ್ತಿದೆ, ಪಾಸ್ ಮಾಡಿ. ಹಲೋ.
0: ಹಾಂ, ಈಗ ಮಾತಾಡ್ಬೋದು.
1: ನಾನು ಉಷಾ ಶ್ರೀನಿವಾಸ್ ಮಾತಾಡೋದು. ಈ ಅನಂತನಾಗ್ ಬಗ್ಗೆ ಎಲ್ಲರೂ ತಿಳಿಸಿರೋದಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಶಶಿಕಾಂತ್ ಅಂತಂದ್ರೆ ನಿಜವಾಗ್ಲೂ ಅವ್ರ ಎಲ್ಲಾನ ಮೂವಿ ರಿವ್ಯೂಗಳು ಜರ್ನಲಿಸ್ಟ್ ಆಗ್ಬೇಕಾಗಿತ್ತು. ಅವ್ರು ಹೇಳಿದ ವಿಷಯಗಳೆಲ್ಲ ನನ್ಗೆ ಎಷ್ಟೊಂದು ಗೊತ್ತೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಅದು ಎಷ್ಟು ಲಾಜಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದೆಲ್ಲ ಅವ್ರ ಮನೆಯಲ್ಲಿ ಅವ್ರಿಗೆ ಹೆರಿಡಿಟ್ರಿ ಬಂದಿದ್ರು. ಅವರು ಬೆಳೆಯುವಾಗ ಗಣೇಶ ಅವಧಾನಿ ಆ ಥರದವ್ರ ಮಧ್ಯದಲ್ಲಿ ಬೆಳೆದಿರೋದ್ರಿಂದ ಅವ್ರಿಗೆ ಇದೆಲ್ಲ ಇನ್ಫ್ಲೂಯೆನ್ಸ್ ಆಗಿದೆ ಅನ್ಸುತ್ತೆ. ಅವ್ರು ಮಾತಾಡೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದೇನು ಅಂದ್ರೆ, ಗಣೇಶ್ ಪ್ರಸಾದ್ ಮತ್ತೆ ರೇಡಿಯೋಗೆ ಬಂದು ಅವ್ರ ಕತೆಗಳನ್ನ ಓದ್ತಾ ಇದ್ರಲ್ಲ, ಅದನ್ನ ಮತ್ತೆ ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
0: ಗಣೇಶ್ ಪ್ರಸಾದ್ ಅವ್ರಿಗೆ ಮತ್ತು ಶಶಿಕಾಂತ್ ಅವ್ರಿಗೆ ಈ ಸಂದೇಶವನ್ನ ತಲುಪಿಸೋಣ ಅಂತೆ. ಥ್ಯಾಂಕ್ ಯು. ಈಗ ಶ್ರೋತೃಗಳೇ, ಒಂದು ಸ್ಪಾನ್ಸರ್ ಸಂದೇಶದಿಂದ ಮುಂದುವರಿಸೋಣ ಕಾರ್ಯಕ್ರಮವನ್ನು.
2: Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor, Cactus Imaging, a printer like no other.
3: For further inquiry, go to cactusimaging.com.au. Cactus Imaging, a printer like no other.
4: Young in Art is back, celebrating the creativity, imagination and hard work of students from all 8 schools across the Hunters Hill local government area. Young in Art showcases artwork from kindergarten through to year 12 and recognises the teachers who help nurture their talents. It's a wonderful opportunity to see the world through the eyes of young artists. So don't miss this free exhibition. Young in Art will be held at Hunters Hill Town Hall, 22 Alexandra Street, Hunters Hill, from Thursday the 22nd of October through to Sunday the 25th of October, from 10 a.m. to 4 p.m. each day. For more information, search Young in Art Hunters Hill Council or contact Hunters Hill Council on 9879 9400.
5: 1, 2, 3, 4! Hey John, Paul, George and Ringo. Did you know that 2RRR is your local sound to the world? And we have some competitive sponsorship packages if you would like to promote your business on air. So get in touch by emailing office at 2RRR.org.au. And I'm not the Eggman because the walrus was Paul.
0: Shrotrigale, ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ ಸಿಡ್ನಿ ಕನ್ನಡವಾಣಿ. ಅದು ಅನಂತನಾಗ್ ಅವರಿಗೆ ನಮ್ಮ ಮೆಚ್ಚುಗೆಯನ್ನು ಸೂಚಿಸುವ ಕಾರ್ಯಕ್ರಮ ಅದು. ಅದರಲ್ಲಿ 4 ಜನ ಮಾತಾಡಿದರು, ಮತ್ತು ಶುಭಶ್ರೀ ಮತ್ತು ಶ್ರೇಯಾ ನಾಗೇಂದ್ರ ಹಾಡುಗಳನ್ನು ಹೇಳಿದರು. ಮಧ್ಯ ಅನಂತನಾಗ್ ಅವರ ಸಿನಿಮಾದಿಂದಲೂ ಒಂದೆರಡು ಹಾಡು ಕೇಳಿದ್ರಿ.

0: ಈಗ ಮತ್ತೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ.
1: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
2: Support the bank that supports your community. Call, email, or visit station sponsor Community Bank Homebush and North Ryde. Part of Bendigo Bank, the better big bank.
0: ಶ್ರೋತೃಗಳೇ, ನಾನು ಹಿಂದೆ ಹೇಳಿದೆ, ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿಯವರ ಜನ್ಮದಿವಸ, ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಕೂಡ. ಶಾಸ್ತ್ರಿ ಅವರು ನಮ್ಮ ಭಾರತದ 2ನೇ ಪ್ರಧಾನಮಂತ್ರಿಗಳು. ನೋಡಿ, 1964 ನೆಹರು ತೀರ್ಕೊಂಡಾಗ ಭಾರತದಲ್ಲೊಂದು ಪ್ರಶ್ನೆ ಎಲ್ಲ ಕಡೆ, ಅದು ನಮ್ಮಂಥವ್ರಿಗೆ, ನಾವು ಇನ್ನೂ ಹುಡುಗರಾಗಿದ್ವಿ, ಬಿ ಇ ಓದ್ತಾ ಇದ್ದೆ ನಾನು, ಅವಾಗ ಎಲ್ರಿಗೂ ಪ್ರಶ್ನೆ ಏನು ಅಂದರೆ, ಅಯ್ಯೋ ನೆಹರು ಹೋಗ್ಬಿಟ್ಮೇಲೆ ದೇಶನ ಯಾರು ಆಳ್ತಾರೆ, ಹೂ ಆಫ್ಟರ್ ನೆಹರು, ಹೂ ಆಫ್ಟರ್ ನೆಹರು ಅನ್ನೋದು ಒಂದು

ಆ ಕಾಲ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೂಲಕ. ಆದರೆ ಏನು ಒಂದು ವ್ಯಥೆಯ ವಿಚಾರ ಅಂದರೆ, ಅವರು ಪ್ರಧಾನಮಂತ್ರಿಗಳಾಗಿ 2 ವರ್ಷ ಮಾತ್ರ ಇದ್ದರು, ಆಮೇಲೆ ಅವರು ತೀರ್ಕೊಂಡ್ರು. ಅವ್ರನ್ನ ಯಾಕೋ ನಾವು ಆಗಾಗ ಮರಿತಾ ಇದ್ದೀವಿ ಅಂತ ಕಾಣಿಸುತ್ತೆ. ಇದೋ ಕೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ

0: ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಅಕ್ಟೋಬರ್ 2 ಭಾರತೀಯರು ಯಾವತ್ತಿಗೂ ಮರೆಯೋದಿಕ್ಕಾಗದ ದಿನ ಅದು. ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ಎರಡು ಮಹಾನ್ ಚೇತನಗಳ ಜನ್ಮದಿನ. ಗಾಂಧಿಯವ್ರ ಬಗ್ಗೆ ಹಿಂದೆನೇ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕಲ್ಲಿ ನೋಡಬಹುದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೆನಪಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಅವ್ರ ಬಗ್ಗೆ ಸಣ್ಣದೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯ ಹಿಂದೆ ವಿವಿಧ ರಾಜಕೀಯ ಪಕ್ಷಗಳು ನಿಂತಿರಬಹುದು. ರೈತರ ಪ್ರತಿಭಟನೆಯಲ್ಲಿ ವಿವಿಧ ಪಕ್ಷಗಳ ಬಾವುಟಗಳು ಕೂಡ ಪ್ರತಿಭಟನೆಯ ಕಾರಣ ರೈತ ಹಾಗೂ ರೈತನ ಹಿತ. ಹೀಗಾಗಿ ನಾವು ಅದನ್ನ ರೈತರ
1: ಈಗ ಒಂದು ಕರೆ ಬಂದಿದೆ. ಶಶಿಕಾಂತ್ ಅವರು ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಶಶಿಕಾಂತ್ ಅವ್ರಿಗೆ.
2: ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಗಿದ್ದೀರಾ ನೀವು?
1: ನಾವು ಚೆನ್ನಾಗಿದ್ದೀವಿ, ನೀವು ಹೇಳಬೇಕು.
2: ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಕರೆ ಮಾಡಿದ್ದೀನಿ ಒಂದೇ ಒಂದು ಉದ್ದೇಶದಿಂದ. ಉಷಾ ಶ್ರೀನಿವಾಸ್ ಅವರು ಕರೆ ಮಾಡಿ ನಮ್ಗೆ ನಾವು ಮಾಡಿದ ಪ್ರೆಸೆಂಟೇಷನ್ ವಿಚಾರ ಒಳ್ಳೆ ಮಾತಾಡಿದ್ರಲ್ಲ, ಅದಕ್ಕೆ ನನ್ನ ಅನಂತ ಧನ್ಯವಾದಗಳು. ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ.
1: ಹೌದಾ? ಓಕೆ. ಉಷಾ ಅವರು ಕೇಳ್ತಾ ಇರ್ತಾರೆ ಪ್ರೋಗ್ರಾಮ್ನ, ಸೊ ನಿಮ್ಮ ಧನ್ಯವಾದ ತಲುಪ್ತು. ಆದ್ರೂ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅದು ನಿಮಗೆ ಸ್ವಾಭಾವಿಕವಾಗೇ ಬಂದಿದೆ ಅನ್ಸುತ್ತೆ ನಂಗೆ.
2: ಅದೇ ಉಷಾ ಅವ್ರು ಹೇಳ್ದಾಗೆ ಅದು ಟೆಲಿವಿಷನ್ ಮೂಲಕ ಬಂದಿರಬೇಕು, ಪರಂಪರೆಯಿಂದ ಬಂದಿರಬೇಕು. ನಮಗೂ ತುಣುಪಾರಿ ಏನೋ ಗೊತ್ತಿದ್ರು, ನಮ್ಮ ತಂದೆ, ನಮ್ಮ ಅಣ್ಣಂದ್ರು, ನಮ್ಮ ತಾತ ಮುತ್ತಾತ ಅವರಿಂದೆಲ್ಲ ಬಂದಿರೋದು. ಅವ್ರು ಕೊಟ್ಟ ಮೌಲ್ಯಗಳೇ ನಮ್ಮನ್ನ ಇವತ್ತು ನಾವೇನ್ ಮಾಡ್ತಾ ಇದೀವೋ, ನಾವೇನ್ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವೋ, ಅದೆಲ್ಲದಕ್ಕೂ ಅವರು ನಮಗೆ ಹಾಕಿಕೊಟ್ಟ ಅಡಿಪಾಯ ಮತ್ತು ಮೌಲ್ಯಗಳು ಕಾರಣ ಅಂತ ಅನ್ಸುತ್ತೆ ನನಗೆ.
1: ಹೌದು, ನೀವು ಗಂಗಾ ನದಿ, ಅವರು ಹಿಮಾಲಯ. ನಮಸ್ಕಾರ. ನಮಸ್ಕಾರ. ಈಗ ನಮ್ಮ ಇದನ್ನು ಮುಂದುವರ್ಸೋಣ.
0: ಪ್ರತಿಭಟನೆ ಅಂತಲೇ ಕನ್ಸಿಡರ್ ಮಾಡೋಣ. ಅದೇ ರೀತಿ ಗಡಿಯಲ್ಲಿ ಚೀನಾ ಹಾಗೂ ಪಾಕಿಸ್ತಾನದ ಕುತಂತ್ರಕ್ಕೆ ವಿರುದ್ಧವಾಗಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡ್ತಾ ಇದ್ದಾರೆ. ಚೀನಾದ ಗಡಿಗುಂಟ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ನಲಿದಾಡ್ತಿರೋ ಪದ ಜೈ ಜವಾನ್ ಜೈ ಕಿಸಾನ್. ಈ ಅರ್ಥಗರ್ಭಿತ ಘೋಷವಾಕ್ಯ ದೇಶಕ್ಕೆ ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ಹೆಸರು ಕೇಳಿದ ಕೂಡಲೇ ಪುಟ್ಟ ಶರೀರದ ಮಹಾನ್ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ಬರುತ್ತೆ. ಜವಾಹರ್ಲಾಲ್ ನೆಹರು ಅವರ ನಿಧನಾನಂತರ ಅತ್ಯಂತ ಕಷ್ಟಕಾಲದಲ್ಲಿ ದೇಶದ ಚುಕ್ಕಾಣಿಯನ್ನು ಹಿಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. 1964 ಜೂನ್ 9 ಭಾರತದ 2ನೇ ಪ್ರಧಾನಿಯಾಗಿ ಆಯ್ಕೆಯಾದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಕಾಂಗ್ರೆಸ್ ಅಲ್ಲಿ ಶಾಸ್ತ್ರಿ ಅವರಿಗಿಂತಲೂ ಘಟಾನುಘಟಿ ನಾಯಕರಿದ್ರು. ಆದರೂ ಕೂಡ ಅವತ್ತಿನ ಕಾಂಗ್ರೆಸ್ ಶಾಸ್ತ್ರಿ ಅವರನ್ನ ಪ್ರಧಾನಿ ಪಟ್ಟಕ್ಕೇರಿಸಿತು. ಅದು ಅವತ್ತಿಗೆ ಅನಿವಾರ್ಯ ಕೂಡ ಆಗಿತ್ತು. ಅವತ್ತಿಗೆ 1962 ಚೀನಾ ದಾಳಿಯನ್ನ ನಿಭಾಯಿಸೋದ್ರಲ್ಲಿ ವಿಫಲವಾದ ನಂತರ ಭಾರತ ವಿಶ್ವದ ಕಡೆಗಣನೆಗೆ ಈಡಾಗಿತ್ತು. ಇನ್ನು ಆರ್ಥಿಕವಾಗಿ ಕೂಡ ನಮ್ಮ ಪರಿಸ್ಥಿತಿ ತುಂಬಾನೇ ಶೋಚನೀಯವಾಗಿದ್ದ ಕಾಲ ಅದು. ಅಂತಹ ಸಂದರ್ಭದಲ್ಲಿ ಭಾರತದ ಚುಕ್ಕಾಣಿಯನ್ನು ಹಿಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ವಾಮನ ಮೂರ್ತಿ. ಪ್ರಧಾನಿ ಹುದ್ದೆ ಅನ್ನೋದು ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವತ್ತಿಗೆ ದೇಶ ತುಂಬಾನೇ ಬಡತನದಲ್ಲಿತ್ತು. ಇಡೀ ದೇಶಕ್ಕೆ ಸಾಕಾಗುವಷ್ಟು ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಕೂಡ ನಮಗೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಇಲ್ಲಿನ ಕೃಷಿ ಪದ್ಧತಿಯನ್ನು ಹಾಳುಗೆಡವಿಯಾಗಿತ್ತು. ಆಹಾರ ಧಾನ್ಯಗಳನ್ನು ಕೂಡ ನಾವು ಹೊರ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ವಿ. ಇದೆಲ್ಲವನ್ನು ಗಮನಿಸಿದ ಶಾಸ್ತ್ರಿಯವರು ಭಾರತದಲ್ಲಿ ಕ್ಷೀರಕ್ರಾಂತಿಗೆ ಮುನ್ನುಡಿ ಬರೀತಾರೆ. ಅವತ್ತು ಪ್ರಾರಂಭವಾದ ಕ್ಷೀರಕ್ರಾಂತಿ ಇವತ್ತು ಹೇಗಾಗಿದೆ ಅಂದರೆ, ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶವಾಗಿ ಬದಲಾಗಿ ಹೋಗಿದೆ. ಗ್ರಾಮೀಣ ಭಾಗಗಳ ಕುಟುಂಬಗಳಿಗೆ ಕ್ಷೀರೋದ್ಯಮ ಅನ್ನೋದು ಅತ್ಯದ್ಭುತವಾದ ಆರ್ಥಿಕ ಮೂಲವಾಗಿ ಬದಲಾಗಿದೆ. ಅಲ್ಲದೆ ಹಸಿರು ಕ್ರಾಂತಿಯ ಬಗ್ಗೆ ಯೋಚಿಸಿದ್ದು ಕೂಡ ಶಾಸ್ತ್ರಿಯವರೇ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಶಾಸ್ತ್ರಿಯವರು ಪ್ರಧಾನಿಯಾಗಿ 1 ಕಳೆಯೋದ್ರೊಳಗೆ ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿದ್ದ ಅಯೂಬ್ ಖಾನ್ ಭಾರತದ ಮೇಲೆ ಯುದ್ಧ ಘೋಷಿಸಿದ್ದ. 1965 ಆ ಯುದ್ಧದಲ್ಲಿ ಪಾಕಿಗಳು ಭಾರತವನ್ನು ಸುಲಭವಾಗಿ ಸೋಲಿಸಿಬಿಡಬಹುದು ಅಂತ ಅಂದುಕೊಂಡಿದ್ರು. ಆದರೆ ಶಾಸ್ತ್ರಿಯವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಸ್ವತಃ ತಾವೇ ಮುಂದೆ ನಿಂತು ಸೈನ್ಯವನ್ನು ಹುರಿದುಂಬಿಸಿದ ಅವರು ಪಾಕಿಸ್ತಾನಕ್ಕೆ ಸರಿಯಾದ ಪೆಟ್ಟನ್ನೇ ಕೊಟ್ಟರು. ಭಾರತೀಯ ಪಡೆಗಳು ಲಾಹೋರ್ನ ಹೊರವಲಯದವರೆಗೆ ಪಾಕಿಸ್ತಾನವನ್ನು ಆಕ್ರಮಿಸಿಕೊಂಡ್ಬಿಟ್ವು. ಚೀನಾದ ಕೈಯಲ್ಲಿ ಒದೆ ತಿಂದ ಭಾರತ ನಮ್ಮನ್ನೇನು ಮಾಡುತ್ತೆ ಅಂದುಕೊಂಡಿದ್ದ ಅಯೂಬ್ ಖಾನ್ಗೆ ಗರ್ವಭಂಗ ಆಗಿತ್ತು. ಇಷ್ಟಾಗೋ ಹೊತ್ತಿಗೆ ಶಾಸ್ತ್ರಿಯವರ ಮೇಲೆ ಅಮೆರಿಕದ ಒತ್ತಡ ಹೆಚ್ಚಾಯಿತು. ನೀವು ದಾಳಿಯನ್ನು ಹಿಂದಕ್ಕೆ ಪಡೆದೇ ಇದ್ರೆ ನಾವು ನಿಮಗೆ ಸಪ್ಲೈ ಮಾಡ್ತಿರೋ ಗೋಧಿಯನ್ನು ನಿಲ್ಲಿಸಿಬಿಡ್ತೀವಿ ಅಂತ ಅಮೆರಿಕ ಅವತ್ತು ಧಮಕಿ ಹಾಕುತ್ತೆ. ಆದರೆ ಆ ಧಮಕಿಯನ್ನು ಲೆಕ್ಕಿಸದ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ವಿಚಾರವನ್ನು ನೇರವಾಗಿ ಭಾರತೀಯರ ಮುಂದಿಡ್ತಾರೆ. ಅಮೆರಿಕ ಅನ್ನೋ ದೇಶ ನಮಗೆ ಗೋಧಿ ಕೊಡೋದಿಲ್ಲ ಅಂತ ಧಮಕಿ ಹಾಕ್ತಾ ಇದೆ. ನಾವು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ನಿಲ್ಲಿಸದೇ ಇದ್ರೆ ಅವರು ನಮಗೆ ಗೋಧಿಯನ್ನು ಕಳುಹಿಸೋದಿಲ್ಲವಂತೆ. ಹಾಗಾದರೆ ನಾವೇನು ಮಾಡೋಣ? ನಮಗಿರೋದು ಎರಡೇ ಆಯ್ಕೆ. ಒಂದು, ಪಾಕಿಸ್ತಾನದ ವಿರುದ್ಧದ ಯುದ್ಧವನ್ನು ನಿಲ್ಲಿಸೋದು. ಎರಡು, ವಾರದಲ್ಲಿ ಒಂದು ದಿನ ಒಂದು ಹೊತ್ತಿನ ಊಟ ಬಿಡೋದು. ನನ್ನ ಆಯ್ಕೆ ಊಟ ಬಿಡೋದೇ ಹೊರತು ಸ್ವಾಭಿಮಾನ ಬಿಡೋದಲ್ಲ. ನನ್ನ ಜೊತೆ ನೀವು ಕೂಡ ಕೈ ಜೋಡಿಸಿ ಪ್ರತಿ ವಾರ ಒಂದು ದಿನದ ಒಂದು ಹೊತ್ತಿನ ಊಟವನ್ನು ಬಿಡೋದಾದರೆ ಪಾಕಿಸ್ತಾನದ ನಡ ಮುರಿದು ಬಿಡಬಹುದು ಅಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಡೀ ಭಾರತ ಅವತ್ತವರ ಬೆನ್ನಿಗೆ ನಿಂತುಕೊಳ್ತು. ಹೀಗಾಗಿ ನಮ್ಮ ಸೈನಿಕರು ಪಾಕಿಸ್ತಾನದ ನಡುಮನೆಗೆ ನುಗ್ಗಿದ್ರು. ಲಾಹೋರ್ವರೆಗೆ ಭಾರತೀಯ ಸೇನೆ ನುಗ್ಗಿ ಹೋಯಿತು. 1965 ಪಾಕ್ ವಿರುದ್ಧದ ಕಾರ್ಯಾಚರಣೆಯ ನಂತರ ಇಡೀ ವಿಶ್ವ ಭಾರತವನ್ನು ನೋಡುವ ರೀತಿ ಬದಲಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅನ್ನೋ ನಾಯಕ ಭಾರತದ ಇಮೇಜನ್ನು ವಿಶ್ವ ಮಟ್ಟದಲ್ಲಿ ಬದಲಾಯಿಸಿಬಿಟ್ಟಿದ್ರು. ನಾಡು ನುಡಿ ದೇಶ ಗಡಿ ಅಂತ ಬಂದಾಗ ಭಾರತೀಯರು ಉಪವಾಸವಿದ್ದು ಬಿಡ್ತೇವೆ ವಿನಃ ನಮ್ಮ ದೇಶದ ಒಂದೇ ಒಂದಿಂಚು ಭೂಮಿಯನ್ನು ಕೂಡ ಬಿಟ್ಟುಕೊಡೋದಿಲ್ಲ ಅನ್ನೋದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಿಶ್ವದ ಮುಂದೆ ಸಾಬೀತು ಮಾಡಿದರು. ಅವರ ಆ ನಿರ್ಧಾರಗಳ ಹಿಂದೆ ಅವರ ಬದುಕಿನ ಹೋರಾಟದ ನೆರಳಿದ್ದದ್ದು ಸುಳ್ಳಲ್ಲ. ಗೆಳೆಯರೇ, ಶಾಸ್ತ್ರಿಯವರ ಬದುಕಿನ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೇಬೇಕು. ಅದು 2 October 1904 ಉತ್ತರ ಪ್ರದೇಶದ ಮೊಘಲ್ ಸರಾಯ್ನಲ್ಲಿ ಶಾಸ್ತ್ರಿಯವರ ಜನನ ಆಗುತ್ತೆ. ಅವರಿಗೆ 1.5 ವರ್ಷ ಇದ್ದಾಗ ಅವರ ತಂದೆ ತೀರ್ಕೊಳ್ತಾರೆ, ಅದು ಕೂಡ ಪ್ಲೇಗ್ ಕಾಯಿಲೆಯಿಂದ. ಹೀಗೆ ಚಿಕ್ಕಂದಿನಲ್ಲೇ ತಂದೆಯನ್ನು ಕಳ್ಕೊಂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಷ್ಟದಲ್ಲೇ ಬದುಕು ಕಟ್ಕೊಳ್ತಾರೆ. ಒಮ್ಮೆ ತುಂಬಿ ಹರಿತಿದ್ದ ನದಿಯನ್ನು ದಾಟೋದಕ್ಕೆ ಅಂಬಿಗನಿಗೆ ಕೊಡೋದಕ್ಕೆ ಹಣವಿಲ್ಲದೆ ಆ ನದಿಯನ್ನು ಈಜಿದಂಥ ಉದಾಹರಣೆಗಳು ಕೂಡ ಶಾಸ್ತ್ರಿಯವರ ಬದುಕಲ್ಲಿವೆ. ಅಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಹಾತ್ಮ ಗಾಂಧಿಯವರಿಂದ ಪ್ರೇರಿತರಾದರು. ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. 1921 ಅಸಹಕಾರ ಚಳವಳಿ ವೇಳೆ ನಿಷೇಧಾಜ್ಞೆಯ ವಿರುದ್ಧ ಘೋಷಣೆ ಕೂಗಿ ಬಂಧನಕ್ಕೊಳಗಾಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅಪ್ರಾಪ್ತ ವಯಸ್ಸು ಅನ್ನೋ ಕಾರಣಕ್ಕೆ ಪೊಲೀಸರು ಅವರನ್ನು ಬಿಡುಗಡೆಗೊಳಿಸಿದರು. ಆದರೆ ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ನ ಸ್ಥಳೀಯ ಘಟಕದ ಕಾರ್ಯದರ್ಶಿ ಹಾಗೂ ಅಲಹಾಬಾದ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆಗ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಮನೆ ಮನೆಗೆ ತೆರಳಿ ಭೂಕಂದಾಯ ಹಾಗೂ ತೆರಿಗೆಗಳನ್ನು ಬ್ರಿಟಿಷರಿಗೆ ಪಾವತಿಸದಂತೆ ಆಂದೋಲನ ನಡೆಸಿದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದು 1942 ಬಂಧನಕ್ಕೊಳಗಾದ ಪ್ರಮುಖ ಕಾಂಗ್ರೆಸ್ ನಾಯಕರ ಪೈಕಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಒಬ್ಬರು. ಸ್ವತಂತ್ರ ಭಾರತದಲ್ಲಿ ಉತ್ತರ ಪ್ರದೇಶದ ಗೃಹ ಹಾಗೂ ಸಾರಿಗೆ ಸಚಿವರಾಗಿ ಗಣನೀಯ ಬದಲಾವಣೆಗೆ ಕಾರಣರಾಗ್ತಾರೆ ಶಾಸ್ತ್ರಿಯವರು. ಇವತ್ತು ಸರ್ಕಾರಿ ಬಸ್ಸುಗಳಲ್ಲಿ ಲೇಡಿ ಕಂಡಕ್ಟರ್ಗಳನ್ನು ನಾವು ನೋಡ್ತೀವಲ್ಲ, ಅದು ಕೂಡ ಶಾಸ್ತ್ರಿಯವರ ಕೊಡುಗೆನೇ. ಸರ್ಕಾರಿ ಸಾರಿಗೆ ವ್ಯವಸ್ಥೆಗೆ ಮಹಿಳಾ ನಿರ್ವಾಹಕಿಯರನ್ನು ನೇಮಕ ಮಾಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ. ಮುಂದೆ ಜವಾಹರ್ಲಾಲ್ ನೆಹರು ಅವರ ಸಂಪುಟಕ್ಕೆ ಸೇರ್ಪಡೆಗೊಂಡು ಮೊದಲ ರೈಲ್ವೆ ಸಚಿವರಾಗಿ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ. ದೇಶದ ಮೊದಲ ಪ್ರಧಾನಿ ನೆಹರು ಅವರ ಅನಿರೀಕ್ಷಿತ ಸಾವಿನ ನಂತರ ಪಕ್ಷದೊಳಗೆ ಪ್ರಭಾವಿ ಪೈಪೋಟಿಗಳಿದ್ದರೂ ಕೂಡ ಶಾಸ್ತ್ರಿಯವರನ್ನೇ ಪ್ರಧಾನಿ ಹುದ್ದೆಗೆ ಒಮ್ಮತದಿಂದ ಆಯ್ಕೆ ಮಾಡಲಾಯಿತು. ನೆಹರು ಸಂಪುಟದ ಸಚಿವರಾಗಿ ಮುಂದೆ ಪ್ರಧಾನಿಯಾಗಿ ಅನೇಕ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ಕೈಗೊಂಡ ನಿರ್ಧಾರಗಳು ಜನರ ಮನೋಸ್ಥೈರ್ಯವನ್ನು ಹೆಚ್ಚು ಮಾಡಿದವು. ದೇಶದಲ್ಲಿ ತಾಂಡವವಾಡ್ತಾ ಇದ್ದ ಬಡತನ, ಆಹಾರ ಸಮಸ್ಯೆ, ನಿರುದ್ಯೋಗಗಳಂತಹ ಪ್ರಮುಖ ಪಿಡುಗುಗಳನ್ನು ನಿವಾರಿಸುವಲ್ಲಿ ಶಾಸ್ತ್ರಿಯವರ ಕೊಡುಗೆ ನಿಜಕ್ಕೂ ದೊಡ್ಡದು. ಹೀಗೆ ಹೋರಾಟದ ಬದುಕನ್ನು, ಬಡಜನರ ಸಂಕಷ್ಟವನ್ನು ಸ್ವತಃ ಕಂಡಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ನನ್ನ ದೇಶ ಅನ್ನೋ ಭಾವನೆ ಬಹಳ ಹೆಚ್ಚಿತ್ತು. ಹಾಗಾಗಿಯೇ ಅವರು ಅಮೆರಿಕದಂಥ ಅಮೆರಿಕಾನ ಎದುರು ಹಾಕ್ಕೊಂಡ್ರು, ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತ ಜಯಶಾಲಿಯಾಗೋ ಹಾಗೆ ನೋಡಿಕೊಂಡ್ರು. ಆದರೆ ವಿಪರ್ಯಾಸ ಏನು ಗೊತ್ತಾ? ಭಾರತ ಮತ್ತು ಪಾಕ್ ನಡುವೆ ಮಾತುಕತೆಗೆ ಅಂತ ಅವತ್ತಿನ ಸೋವಿಯತ್ನ ಭಾಗವಾಗಿದ್ದ ತಾಷ್ಕೆಂಟ್ಗೆ ಹೋಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತೆ ಭಾರತಕ್ಕೆ ಜೀವಂತವಾಗಿ ಹಿಂತಿರುಗಿ ಬರಲೇ ಇಲ್ಲ. ಅವರವತ್ತು ರಾತ್ರಿ ಮಲಗಿದವರು ಮತ್ತೆ ಮೇಲೇಳಲೇ ಇಲ್ಲ. ಅವರ ಸಾವಿನ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಬಗೆಹರಿಯದ ಅನುಮಾನಗಳಿವೆ.
1: ಶ್ರೋತೃಗಳೇ, ಕೇಳಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ವಿಚಾರ, ಅವರು ಏನೇನು ಸಾಧಿಸಿದ್ರು ದೇಶಕ್ಕೆ ಅಂತ. ಈಗ ಮುಂದೆ ಇದೇ ಥರ ಗಾಂಧಿಯವ್ರ ವಿಚಾರನೂ ಸ್ವಲ್ಪ ಇದೆ, ಅದನ್ನು ಮುಂದುವರುವ ವಾರಗಳಲ್ಲಿ ಕೇಳ್ಬೋದು. ಹೀಗೆ ಹೇಳ್ತಾ ನಾವು ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಷ್ಪ ದೀಕ್ಷಿತ್, ಅಂಕಿತಾ ವಿನಯ್, ಶಶಿಕಾಂತ್, ಶುಭಶ್ರೀ ಮತ್ತು ಶ್ರೇಯಾ ನಾಗೇಂದ್ರ ಅವರೆಲ್ರಿಗೂ ನಮ್ಮ ಧನ್ಯವಾದಗಳು. ಹಾಗೆ ಫೋನ್ ಮಾಡಿದ ಉಷಾ ಶ್ರೀನಿವಾಸ್ ಅವ್ರಿಗೂ ನಮ್ಮ ಧನ್ಯವಾದಗಳು. ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ ಅಕ್ಟೋಬರ್ 11ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ.